ಸ್ವರಂಗಳು ನರ್ನೋ ತಗದಿಮಿತ ಝಂ ತತ್ತ ಝಂ ತತ್ತ ಝಂ ತ ತಗದ ತಾಂಗಿರ್ತ ತಗದ ತಗದ ತಿಂ ತತ್ತ ಝಂ ತಗದ ತಾಂ ತತ್ತ ಝಂ ತಗದ ತಾಂ ತಝಂ ತಗದ ತಾಂ ತಝಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ ತಗದ ತಾಂ